ಸರ್ವಂಗ ಹಂತ ಸರ್ವಂಗ ಅಂತ ಸರ್ವಂಗ ಖ್ಯಾತ ಸರ್ವಂಗ ಜ್ಞಾತ ಸರ್ವಂಗ ಹರ್ತ ಸರ್ವಂಗ ಕರ್ತ ಸರ್ವಂಗ ಪರಾಣಂ ಸರ್ವಂಗ ತರಾಣಂ ಸರ್ವಂಗ ಕರ್ಮಂಗ ಸರ್ವಂಗ ತರ್ಮಂಗ ಸರ್ವಂಗ ಜ್ಯೋತ ಸರ್ವಂಗ ಮುಕ್ತ ರಸಾವಲ ಚಾಂತ ಪ್ರಸಾದ ನಮೋ ನರ್ಕನಾಶ ಸದೈವಂ ಪ್ರಕಾಶ ಅನಂಗಂ ಸ್ವರೂಪ ಅಪಂಗಂ ವಿಭೂತೆ ಪರಮಾತ್ಮ ಪರಮಾತ್ಮೆ ಸದಾ ಸರ್ವಸಾಥೆ ಅಗಾಧ ಸ್ವರೂಪ ನಿರ್ಬಾಧ ವಿಭೂತೆ ನಿರ್ಬಾಧ ವಿಭೂತೆ ಅನಂಗಿ ಅನಾಮೇ ತ್ರಿಭಂಗಿ ತ್ರಕಾಮೆ ನಿರ್ಭಂಗಿ